0: ಬೇಬಿ ಕ್ಯಾವ್ ಅದ
1: ಓ ಕ್ಯಾವ್ ಏ ಬಾಬಾ
0: ನೀ ಆಟ ಮಾನ್ಸಿದ
1: ನೇ ಮಗದ
0: ಎಲ್ಲ ಪುಡಕ್ ಲಂಗಟ ಎನ್ನಕೋ
1: ಚಿ ಲೆಟ್ಸ್ ನೇ ಒಕ್ಕಮ ಬಲಾಗೆನ್ ಇನ್ನಾನಿ
0: ಕಮ ಆನ್ ನೇ ಪುಡಕ್ ಲಂಗಟ ಎನ್ನ
1: ಹಾ ಹಾ ದೇದ

0: ಕಿಲೋತ್ರೈ ಮಂಡಳಿಯ
1: ಧನ್ಯವಾದ ಹೋಮ್ಸ್. ಮೇ ಮಿನಿಸುಂಗಿ ಜಾನುವಲಟ ಗ್ಯಾಲಪಿ ನಮ್ಮ ಸೆಲ್ಲಮ ಯಾಲದಂಗ್ ಹೊಯಾಗಿನ
2: ಮುಖದ್ದು ವಿಸಿಗಿರಿ ಇಲ್ಲದ
1: ಓ ರೋಮಿದಿ ಮೀಟರ್ ಅಣು ದೇಕಾಕ್ ಗ್ಲಾಸ್ಗೋವಲ ರನ್ ಪದಕ್ಕಮ ಹಂಗೇರಿಯಾವಲ ಮೀಟರ್ ಅಣು ಎಕಾಕ್ ನಗೋಯಾವಲ ಮೀಟರ್ 88 ತೆಹಾ
2: ಎತ್ತಟ ಮೇಕ ನಮ್ ವಿಶಿಷ್ಟೈ ಮಿತ್ರಯ ಕೊಲ್ಲ ವೇಲಾವಟ ಪಾರಮಾರು ಕಲಿ ಅಯ್ಯೇ ನೆತ್ತಂ ಅವರುದು 11 ಗಿನುತ್ ಕೊಲ್ಲಟ ವೆನ್ನೇ ತಾಮ ಅದ್ದೇಕೀಂ ಎಕತು ಕರನ್
3: ಮೀಟರ್ 90ಟ ಎಹಾ ವಿಸಿವೆನ ಯಾರ ತಿಹೆನ್ ಎಹಾ ವೆಟೆನ ಸುಪಿರಿಮ ಮಾರ್ನಿಂಗ್ ವೈಬ್ ಎಕ ನೆತ್ ಎಫ್ಎಂ ಎಲ್ಗೋಟೌನ್ ಸತಿಯೇ ದಿನವಲ ಉದೇ ಹತಟ
4: ನೆತ್ ಎಫ್ಎಂ ಎಲ್ಗೋಟೌನ್
5: ಬ್ರಾಟ್ ಟು ಯು ಬೈ
6: ಅಭಿಮಾನವತ್ ಕಳುತರೆನ್ ಪ್ರೈಮ್ ಮಿಲಿಯನ್ ಪ್ರೀಮ್ ಸಮಗಿನ್ ಪ್ರೈಮ್ ಕಲ್ಲೂರಾ ಒಬೆ ಸಿಹಿನ ನಿವಸ ಅದಮ ವೆನ್ ಕರಗನ್ನ ಅಮತನ್ನ 13:22 ಪ್ರೈಮ್ ಗ್ರೂಪ್
7: ಸುವಪಹಸು ದಾಮ್ರೋ ಸೋಫಾ ನವತಮ ಮಾದಿಲಿ ಸಹ ವರ್ಣ ರಸಕಿನ್ ಸೀಲುಮ ದಾಮ್ರೋ ಪ್ರದರ್ಶನಾಗಾರವಲಿನ್
8: ಪ್ರಮಿತಿಯನ್ ಗುಣಿನ್ ಪೋಷಿತ ವಿಜಯಪುರ ಕಂಪಿಟಿ ವಿಜಯಪುರ
9: Encyclopedia Pro MFGM ಅದ ಲೋಕೋಟ ಹಿತನ ಪೊಟ್ಟಂಗೆ ಸ್ಮಾರ್ಟ್ ಸೋದಾನಮ ಅನುತನ ಕಾಡುಮ ಮಿಲಕ ಕಸಾಗಲ ಗ್ರೀನ್ ಸೂಪರ್ ಶಾಖ ಮಾತಲೆ ಅತುರುಗಿರಿಯ ಮುಲ್ಲೇರಿಯಾವ ನಾರಮ್ಮಲ ಗನೆ ಮುಲ ಗಂಪೊಲ ಕಸಾಗಲ ಸಮೂಹ ವ್ಯಾಪಾರಿ ವೆತಿನ್
10: ಸೌಖ್ಯ ಸಂಪನ್ನ ಅಧ್ಯಾಪನ ಉದಿಸಾ ಇಮಾಶ್ ಪ್ರಕಾಶನ ವೆತಿನ್ ವಯಸ್ ಅಭ್ಯಾಸ ಪೊತ್ ಮಾಲಾವ ದನ್ನು ಬಿಡ ಲಭಾಗದ ಹೆಕ
4: ಹೆಲೋ
11: ඔයාගේ කෝල් එකට ඔයාගේ රික්වෙස්ට් එකට සෙට් වෙන හොඳම තැන කින්දර හැන්දෑව වි

ಆದರಣೀಯ ತರಂಗ ಅಮ್ಮೋ ಅದ ಹಣದೆ ಏಕೆಪ್ಪು ಬೊಡುದೆ ಮತಕತ್ನೇ ಬೊಡುಕಿವೆನೇ ಬೊರು ಪಿಂಬ ಏ ಪೆನ್ನಪ್ಪು ಮೂನೆ ಅತ್ತೆ ಮೂನೆ ನೆಮೆ ಕೇಳ ತೆರೂನೆ ಪರಾಕ್ಕು ಎಲ್ಲ ತರಂಗ ಕೊಡ ಪರಾಕ್ಕು ನಾಯಕಟ ಹಿತಪು ನದಿ ತರಂ ಪರಾಕ್ಕು ನಾಯಕಟ ಏ ತೆಕ್ತರ ಕಾಲಕ ಮಗೆ ಹಿತ ಅರಗತ್ತು ಹೊಟ್ಟು ಪುಲುವಂಗು ನಮಗೆ ಮುಳು ಜೀವಿತ ಮೂಡು ಅಟುಕುರು ಕರಲ ದಾನ್ನ ಅಂತಿಮಿಟ ಜೀವಿತ ಏಕ ಪೊರಬದಲ ಆಂಡಲ ಹ್ಯಾಪಿಲ ಉರುಮ ದೇಕಾಕ್ ತಿಯನವಾನ ಕರುಮೆ ಗೆವಲ ಇವರು ನಾಮ ಅನಿವಾರ್ಯ ಲಭನ ಎತ್ತಕಂಗ ಅಲ್ಲಂಗ್ ಇನ್ನ ಕೆಲ ಹಿತ ಹದಾಗತ್ತ ಅಂತಿಮಿಟ ಜೀವಿತ ದೇನೋ ತರಂಗ ಮಗೆ ನಮಗೆ ಅನ್ನೆಪಾ ಯಾ ಬುರುಕಿವೆನೆ ಬರು ಪಿಂಬಾ.

ನೀಲ್ ಸಮನಲ್ಲಿ ಯಾಕೆ ಬಂದು ತರಂಗ ಹಾಕಿ ಆಡಿ ಸುಬಿ ಮಂದಾರಮ್ರಾಕ್ವೇವ ದವಸಕ ಲಸ್ಸನ ಪಡಿಸ್ತು ಮಲ ಕುಲಂಗಟ ಮೆಹಮ ಕಥಾವಾಗಿ ಕೇನ ಪುದ್ಮಾಕಾರ ಹೇತಲಕ್ ವದ್ದಗೆನ ಯನ ವದಕಾರಿಕ್ ನುಂಬ ಪುದ್ಮಾಕಾರ ಹೇತಲಕ್ ವದ್ದಗೆನ ವದಕಾರಿಕ್ ನುಂಬ ಇತ್ತಿಂಗಡೆ ಗಿನಿಮದ್ ದಹನೆ ದವೆನ ತವೆನ ಏಮಲ ಸನಸನ್ನ ಕಂದುಗಟ ಸಿಪ್ಪಗೆನ ಗೌ ಗಾನದ್ರ ಗೆವಾಗೆನ ಆ ಹುಲಂಗಟ ಮೊನ್ನವಾ ನಂಗ್ ಹಿತೆನ್ನ ಅತಿದ ತವತ್ ತವಸಕ ರಾಯಕ ಹೊರ ರಹಸ್ಯ ಅಹಸಿನ್ ವಡಿ ಸುರಂಗನಾವಿಯ ಖರಿ ಪರಿಸಮಟ ಮಲಕ ಪ್ರತಿಮತ ಸತ್ಪಾಟ ತವರಲ ಮುವಲ ಬಲಾಯಿನ್ನೆ ಪಿನಿಸಿನ ಉದಾಸನಕ್ಕೆ ಏ ಮಲಕ ತುರಂ ಸುಂದರ ವೇವಿದಾಯ ಬಲಾಗನ್ನ ಏತ್ ಏ ಮಲಮ ಪ್ರತಿಮತರಂದಿ ಪಹ್ಯಾನ್ಗೆನ ಅತೃಪ್ತಿಮತ್ ದೋಷಾರೋಪಣೆಯಾಕ್ ಹಿತ ಪುರಾ ತವರಗಿನ ಸಮನಲಕ್ಕೆ ಪಾಟಗನ ವಿವೇಚನೆಯಾಕ್ ಹರಿ ಪುದುಮಾಯಿ ಮೇಲೋಕೆ ಸಮಾರ ಪ್ರತಿಕ್ಷೇಪಿತ ಸಾಧಕ ಹರಿಯಟ್ ಇಬ್ಬನ್ ಸತು ಪಿಹಾಟು ತರಂ ಲಸನಾಯ್ ನೋ ರಾತಿನ ವಿಯಲ್ನ ಹೊತ್ ನೇತು ಅನುತ್ತರ